0: FM Anu Paha, FM Anu Hatrai tak cuma ada Net FM. Day dunu mawata, day dunu mawata.
1: Brought to you by.
2: Aku nolak nama hubawan raka puram rasa genayan. Aule saya merasa kerakana. Mother Freela noodles, taste ke trust ke.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಪಿಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂಡ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ ಬಿಂದು ಐ ಹತ್ಸಿಯ ಹತ್ತೆ ತುನೈ ದಿಸಿಯ ಹತ್ತೆ ತುನೈ ಪನ್ಸಿಯ ಹತ್ತಲಿಹ
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತೀಯ ಅಗನ ಆಯೋಜನೆಯಾಗ ದನ್ಮಮತನ್ನ ಬಿಂದು ಐಕೈ 437 12 50
5: ಇರಾವಯ ಉನಗನ್ನ ವಗೆ ಕೀಪು ನಿಸಾ ಮಮ್ಮೆ ಉದಿಮ್ಮ ನಗಿಟ್ಲ ಉಯನ್ನ ಟ್ರೈ ಕಲ
6: ಮಡ ಲಿಂಗ್ ಪಸ್ಪಂಗೆನ್ ಹಾರಿ ಗಿಯಾ
5: ಏಕ ತಮಾ ಒಯ ಮಲಕ್ ವಗೆ ನಗಿಟಲ ಇನ್ನೆ
7: ನಗಿಟ ಗನ್ನ ನಂ ಲಿಂಗ್ ಪಸ್ಪಂಗುವ ವಿತರಮೈ
8: ಮೇಕ ತಮಾ ವಿಸ್ತರೇ ದನ್ನ ಓನ ಪತ್ತರೇ
9: ಕೊಲ್ಲು ಕೆಲ್ಲು ಕೊಡೆ

0: FM Anu Paha, FM Anu Hatarai Dashumata, Net FM. De Dunumavata, De Dunumavata.
1: Brought to you by
2: Akunulake Namahubavana Ratapuram Rasa Ganayana, Aulesam Rasa Karakana, Mother Freela Noodles, Taste Ke Trustaka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವದಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ ಬಿಂದು ಐ 773 273 540
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತೀಯ ಅಗನಾ ಆಯೋಜನೆಯಕ್ ದನ್ ಮಮತನ್ನ ಬಿಂದು ಐಕೈ 437 1250
5: ಇರಾ ಒಯಾ ಉನಗನ್ನ ವಗೆ ಕೇಪು ನಿಸಾ ಮಮ್ಮೆ ಉದಿಮ್ಮ ನಗಿಟ್ಲ ಉಯನ್ನ ಟ್ರೈ ಕಲ
6: ಮಡ ಲಿಂಗ್ ಪಸ್ ಪಂಗುವೆನ್ ಹಾರಿ ಗಿಯಾ
5: ಏಕ ತಮಾ ಒಯ ಮಲಕ್ ವಗೆ ನಗಿಟಲ ಇನ್ನೆ
7: ನಗಿಟ ಗನ್ನ ನಂ ಲಿಂಗ್ ಪಸ್ ಪಂಗುವ ವಿತರಮೈ
8: ಡಾಮ್ರೋ ವಸರ ಮೆದ ಸೇಲ್ ನಿತನ ಕಾಮರ ಕಟ್ಟಲ ಸದಹಾ ವಿಶೇಷ ವಟ್ಟಂ ದೇವನಿಮಾವಿನ್ ಯುತ್ ಅಲ್ಮಾರಿ 30,000 ಸಿಟ ಸಿಯಲುಮ ಡಾಮ್ರೋ ಪ್ರದರ್ಶನಾಗಾರವಲಿ
9: ಅಕ್ಮಾವಿ ತಿಲ್ ಫ್ಯಾಟಿ ಲಿವರ್ ಬಯವೆನ್ನೆಪಾ ಸಿವನಗಲ ಲಿವರ್ ಬೂಸ್ಟಿನ್ ಕ್ಯಾಪ್ಸೂಲ್ ಅರಗಾನ್ ಅಪೇ ವೆದಕಮ ಅಪೇ ಉರುಮಯ 40 ವಸರಕ ಅಭಿಮಾನಯ ಸಿವನಗಲ ಆಯುರ್ವೇದ ಬಿಂದು ಐ 47 31 53 540
10: ವಾರ್ತಾಪಿಟ ವಾರ್ತಾ ತಬನ ಕೋಟಿ ಅಟೆ ಎನ್ಎಲ್ವಿ ತನಡಿ ತಹನೆ ಲುತರಾಯಿಯನ್ ರುಪಿಯಲ್ ಕೋಟಿ 13.9 ಅಟ ಇಕ್ಮ ಊ ದೆವಂತ ಸುಪಿರಿತ್ಯಾಗ ಲಬಾ ದಿಮಿನ್ ರಟೇ ಸಂವರ್ಧನೆಟ ದೆವಂತ ಶಕ್ತಿಯಕ್ ವೆಮಿನ್ ಒಬತ್ ದಿನವಾ ರಟತ್ ದಿನವನ ಜಾತಿಯ ಮಹತ್ತನ ಸಂಪತ ತಹನ ನಿಧಾನೆ ಬಿಲದೀಗೆನ ಒಬತ್ ಕೋಟಿಪತಿಯ ಕುವನ್
5: ಇರಾ ಒಯಾ ಉನಗನ್ನ ವಗೆ ಕೇಪು ನಿಸಾ ಮಮ್ಮೆ ಉದಿಮ್ಮ ನಗಿಟ್ಲ ಉಯನ್ನ ಟ್ರೈ ಕಲ
6: ಮಡ ಲಿಂಗ್ ಪಸ್ ಪಂಗುವೆನ್ ಹಾರಿ ಗಿಯಾ
5: ಏಕ ತಮಾ ಒಯ ಮಲಕ್ ವಗೆ ನಗಿಟಲ ಇನ್ನೆ
7: ನಗಿಟ ಗನ್ನ ನಂ ಲಿಂಗ್ ಪಸ್ ಪಂಗುವ ವಿತರಮೈ
4: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭ ಗನ್ನ ಬಿಂದು 77 313 36
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ ಆಯುಮ ಆಯುರ್ವೇದ ವೇದ ಮೆದುರ ಭೋಗ ಹಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು 773 273 540
11: මේ හැන්දෑව නම් ටිකක් වෙනස්. මෝටෝස්ද වැඩ වැඩිද? ට්‍රැෆික් එක හිර වෙලාද? එහෙනම් ඔයා ඉන්න ඕනි එකම තැන. එකම තැන.
12: හැම හැන්දෑවක්ම එක වගේ වෙන්නේ නැති. සින්දු අස්සේ උම්ම පිරුණු ගින්දර හැන්දෑව. සතියේ දවස් පහේම දවල් එකේ ඉඳන් හවස හතර වෙනකල්
13: ගින්දර හැන්දෑව විජානු. ජානු.
0: FM Anupaha. FM Anu Hatarai Dashamata. Net FM.
14: Divina Pura.
15: Divina Pura.
7: වේලාව ඔබ වෙත ගෙන එන්නේ
16: ශක්තිමත් සමාගමක බුද්ධිමත් ආයෝජනය මාස 13ක ස්ථාවර තැන්පතුවක් කල්පිරීමේදී 13%ක් සහ ජ්‍යෙෂ්ඨ පුරවැසි සඳහා 13.5%ක අසම සම පොලියක් LB ස්ථාවර තැන්පතු Trading A-LKA Outlook Stable ලියාපදිංචි මුල්‍ය සමාගමකි
17: වේලාව දවල් 12:00

ರಾಡಿ ಸನಸಿಲ್ಲಾಕ್ ಒಯಾಗೆ ಮಾತಕ್ಕೆ ಪಾಪು ಎಲ್ಲೂ ಮಾತಕ್ಕೆ ಹರಿ ಆದ್ರಿಂಗ್ ಸೀಕರನೋ ವೆನ್ಮನತ್ ಹಿತ್ತೇವಾಯಿರ್ಯಾಕ್ ನನ್ನ ಏಮಕ್ಕೆ ವಿಶ್ರಾಮ ಯಾಕೆ ದಿದಾಸ್ ದೊಲಹಾ ಉರುತ್ತೆ ಯಾದುನ್ನ ಹಮದೆ ಆಕ್ಮ ಥಾಮತ್ ಮಗೆ ಮೇಸಲ ಅಚ್ಚುತಿಯನೋ ಮಮ ಗಯಾನ್ ಅಮಾವಕ ಕಲುವರಟ ನಾವಟ ಹಂದೆ ಎಲಿಯ ತರು ಎಲಿಯ ಏ ಅಂದುರ ಮಕ್ಕನ ವಾಹಿನಿಯಟ ಹಿತುವಾಟ ಕಂದುಲು ಕೆಟ್ಟನೊಪ್ಪಿನ ಎವಿಕಿ ಆಹಿತ ದನನವಾ ಸೀತಲಟ ಕಮ್ಮುಲಟ ಹರಿ ಹೆಡಟ ಅಂದುರ ಸಂಗವೀ ಕುಮಟ ಮತಕ ಮುಮುನ ನಾಯತಟ ತರವಟು ಕೆರುವಾಟ ಕೆಮ್ಮತಿ ಪೆಂಬೆಂದಿ ಹತಟ ಏಮಿಕ್ಕುವೆ ದಮೆ ಅಂತಿರತ್ನಾಯಕ ವ್ಯಸಿ ಯುತುನಿಸಾ ದೊರಗುಲು ವಸಾ ತೆಬುವತ ಹದವತ ಮತಕ ಅಮತಕನವೇನ ಗೆವಿಯನ ಮೇ ಜೀವಿತೆ ಕೆಲಸ ಸಿರಕೊಟ ತಬ್ಬಾಗನದ ಮಾತಕ ದಾಕಿನ ವಿಟ ಹುದು ಅಂದೋಂ ಪೊತ್ ಮಿಟಿ ಅತ ದರ ದುವನವ ಮಾತಕೆಯ ದೊರಗುಲು ಖಡಾ ಬಿಂದಗೆನ ಪಾಸಲ್ ಆದರೆ ವೆತ ವ್ಯಟಿಯನ್ ದಿಲ್